ಕಾರ್ತಿಕೇ ಸೌವರ್ಣ ಸೌಮ್ಯ ಸುಮನೋಹರಿ ಶೂಲಿ ಪತ್ನಿ ಭವ್ಯೇಂದ್ರ ಕೇಲ ನಿಲಯೇ ತವ ಸುಪ್ರಭಾತಂ ಜಯ ಜಯ ಶುಭ ಸರ್ವಸ್ವೇ ಜಯ ಕೃಷ್ಣ ತೀರಗೇಂದ್ರ ಕೀಲ ಗೃಹೇ

ಲೇಸಗೇಹಿನಿ ಮದಂಬ ಸುವರ್ಣ ದುರ್ಗೇ ವೇದಾಂತ ವೇದ್ಯ ಚರಿತೆ ತವ ಸುಪ್ರಭಾತಂ ಶ್ರೀಮತ್ ಕಾಂಚನ ದುರ್ಗೇ ಮಂಗಳ ಲೀಲಾ ಸದಾ ಮುದಿತ ಭಗ್ಗೇ ನಾನಾಯುಧ ಪರಿಶೋಭಿತ ಕರಗಂಜಾತೇ ನಮಃ ಕನಕ ದುರ್ಗೇ ಭವಭೂತಿ ಸಿದಸ್ತನ ಭಾಗಯುತೆ ಸುಮನೋಜ್ಞ ಧನೂ ಲತಿಗೆ ವಿಮಲೆ ಅರವಿಂದ ದಳಾಚಲ ಸನ್ನಿಟಲೆ ವಿಜಯಾಚಲವಾಸಿನಿ ದೇವಿ ಶಿವೇ ಚತುರಾನನ ಷಣ್ಮುಖ ಚಕ್ರಧರ ಪ್ರಮುಖಾನ ತಪಾದ ಪಯೋಜಯುಗೇ ಶರಣಾಗತ ರಕ್ಷಣ ಸಾರ ಕೃಪೆ ಪರಿಪಾಲಯ ಮಾಂ ಗಿರಿರಾಜ ಸುತೇ ಸುರಭಾದ್ರಿ ತಟೀ ನಿಲಯ ಸದಯಾ ಶಿವಗೇಹ ಮಣಿ ನುತಕಾಂತಿಯುತ ಶಿವದಾಕರವಾಲ ಲಸತ್ಸುಕರ ಹೃದಯೇ ವಸತಾತ್ ಗಿರಿಶ ಪ್ರಮದ ಲಸದಾಭರಣೈರ್ಮಣಿ ಸಂಕಲಿತೈರ್ಲಲಿತಾ ದುರಿತಾಪಹೃತೌ ಚತುರ ಸುರದಾನವ ಕಿಂ ಪುರುಷಾಯ ನೃಣಾಂ ಪರಿಪಾತು ಸದಾ ಜಗತಾಂ ಜನನೀ ಚತುರಾಜ್ಯಕರೇಶ ಭೃದ್ವದನೆ ವರಸಹ್ಯ ಭವಾತಟ ಶೈಲ ಗೃಹೇ ಭವದೇವಿ ಶಿವೇ ಭವ ಸತ್ಫಲದ ಭವಿನಾಂ ಭವಿನಾಂ ಭವರೋಗಹರೇ ಶರಣಾಗತ ಭರಣಾಮಿತ ಕರುಣಾ ವರುಣಾಲಯೇ ದೇವಿ ತರಣಿರ್ಭವ ಭವ ತರಣೇ ತರುಣೇಂದು ಕಿರೀಟ ರುಚಿರ ತನು ಶೋಭೆ ಈಶಾ

ಸರ್ವಾವರೇಂದ್ರ ಗಣಮೌಳಿ ಕಿರೀಟ ಕೋಟಿ ವಿಭ್ರಾಜಮಾನ ಮಣಿಮಂಡಿತ ಪಾದಪೀಠೆ ಶುಭ್ರೇಂದ್ರ ಕೇಲ ನಗರಾಜ ಕೃತಾದಿವಾಸಿ ದುರ್ಗೇ ಶುಭೇ ತವ ಪದೇ ಶರಣಂ ಪ್ರಪದ್ಯೇ ಸರ್ವಾಮರ ಪ್ರ

ಕಲ್ಯಾಣದಾಯಿನಿ ಸದಾ ಶರಣಂ ಪ್ರಪದ್ಯೆ ಸಂಸಾರ ವಾರಿನಿಧಿ ಸಂತರಣೈಕಯಂತ್ರೇ ಹಿಂಸಾಕರಾಸುರ ನಿಬರ್ಹಣ ಸುಸ್ವತಂತ್ರೇ ಕಂಸಾಂತಕಾದಿ ಸುಮನಸ್ಮೃತ ದಿವ್ಯ ಶೀಲೆ ಅಂಬತ್ವದೀಯ ಚರಣೌ ಶರಣಂ ಪ್ರಪದ್ಯೆ ಶೃಂಗಾರ ಮಂಗಳ ಕಲಾಪರಿ ದುಷ್ಟ ಭಗ್ಗೆ ಚಂಚತ್ವಟಾಕ್ಷ ಕೃತ ಚಿತ್ರ ವಿಚಿತ್ರ ಸರ್ಗೆ ಭವ್ಯೇಂದ್ರ ಕೀಲ ನಿಲಯ ಎಂಬ ಸುವರ್ಣ ದುರ್ಗೆ ದೇವಿ ತ್ವದೀಯ ಚರಣೌ ಶರಣ